ಕಬೀರೈ ಮಹೈ ಅದು ನುಷಾದ ಕಂಗಲ್ಲಗ ಮಕುಬ್ ತಾನ ಸುಗಾಯಿರಗ ಲೀದುನ ಥಂಗನಿ ಅದುಗ ಥಾವ ಚಾಬದ ಪುಂಕುನ್ಮರಿ ತಿಂಗ್ಲಗ ತೈರಬದಿ ಪ್ಯಾರಾಲೈಸಿಸ್ ತೌವದ ಫಾಲ್.

ಮತಂಗ್ದ ಮುಕ್ತಹಂಚರಿ ಲಂಗ್ದಾಯ್ ಫಿಲ್ಮ್ ಸಿದಗಿ ಮಂದಾಕಿನಿಗಿ ನೈತುಮ್ ಕೊಂಜಲ್ದ ಲೈಕುರಾಮ್ ರಂಜಿತ್ ಮೈತೇನ ಸೈರೇಂಗ್ಬ ಅಮದಿ ಅಫೌನ ಸೈರಾಂಗ್ಬ ಇಶೈ.

ಜಡಿ ವೈಶೇ ಸಿಗಲು ನನ್ನ ಖುಂಜಲ್ ನಾಚೋಮ್ ಚಂದೂಕ್ ಚಬಲು ಜರಿ ನಸಿಗೆ ನಾಚೋಮ್ ದಲಕು ಚಕಿವ ಫಿಲ್ಮ್ ಸಿಂಗ್ದಿ ಮಮ್ಮಿ ಸಾಮಿ ಫಿಲ್ಮ್ ಸಿದಗಿ ಲಕ್ಷ್ಮೀ ಜಿತಾಗಿ ಖುಂಜಲ್ದ ಜಿಜಿನ ಸೈರೆಂಗ್ಬ ಅಮದಿ ಆರ್ ಕೆ ಬ್ರೇನ್ ರಜಿತ್ನ ಸೈರಾಂಗ್ಬ ಇಸೈ ಅನಿಶುಭದ ಡಾಕ್ಟರ್ ಹಿಮೋಗಿ ಹೆಲೋಯ್ ಫಿಲ್ಮ್ ಸಿದಗಿ ಸರಿತಾ ಗಜ್ಮೀರ್ ಅಮದಿ ಸುರೇಂಗೆ ಪುನ್ಬ ಖುಂಜಲ್ದ ದೀಪಾ ವೈಕೋಮ್ನ ಸೈರೆಂಗ್ಬ ಅಮದಿ ಜಿ ರುದ್ರ ಶರ್ಮನ ಸೈರಾಂಗ್ಬ ಇಸೈ ಅಹಂಸುಭದ ಮೀರಾಮಿಮ್ಸ ಫಿಲ್ಮ್ ಸಿದಗಿ ರಾಜೀವ್ ಶರ್ಮ ಸದಾನಂದ ನಾವೊಯ್ಯ ಪುನ್ಬ ಖುಂಜಲ್ದ ಸುರೇಶ್ ಹಿದಂಗ್ನ ಸೈರೆಂಗ್ಬ ಅಮದಿ ಬಿಸೇಸ್ ಮೊಯರಾಂಗ್ಥೇಮ್ನ ಬಿಸೇ ಮೊಯರಾಂಗ್ಥೇಮ್ನ ಸೈರಾಂಗ್ಬ ಇಸೈ ಮರಿಶುಭದ ದಾಫಾವ್ ಫಿಲ್ಮ್ ಸಿದಗಿ ಅಫಾವ್ ಮದಿ ಪುಷ್ಪರಾಣಿಗೆ ಪುನ್ಬ ಖುಂಜಲ್ದ ಅಫಾವ್ ಮಸಾಮಗ್ನ ಸೈರೆಂಗ್ಬ ಅಮದಿ ಸೈರಾಂಗ್ಬ ಫಿಲ್ಮ್ ಸೈ ಕದಲ್ಗೆ ರೋಯ್ಬದ ಲಂಗ್ದಾಯ್ ಫಿಲ್ಮ್ ಸಿದ್ದಗಿ ಮಂದಾಕಿನಿಗೆ ನೈಟೋಮ್ ಖುಂಜಲ್ದ ಲಾಯ್ ಖುರಾಮ್ ರಂಜಿತ್ ಮೈತೈನ ಸೈರೆಂಗ್ಬ ಅಮದಿ ಅಫಾವ್ನ ಸೈರಾಂಗ್ಬ ಇಸೈ

ಲೈವಕಿ ಚಂದನ್ ಫಿಲ್ಮಸ್ಸಿದ ಮರುಒಬ್ಬ ರೋಲ್ದ ಬಿನತ ಸದಾನಂದ ಮಂದ ಅಮದಿ ದೇವಿತಾನ ಮರುಒಬ್ಬ ರೋಲ್ ಸಿಂಗ್ ಲೌಬಿರಿ ಅಮಶುಂಗ್ ಓ ಗೌತಮ್ಗೆ ಖುದ್ಹೈರಬ ಮೊವೊಂಗ್ದ ಫಿಲ್ಮ್ ಅಸಿಬು ಅದುಕಿ ಮತಿಕ್ ಫಜನ ಮಯಾಮ್ದ ಕುದೋಲ್ ತಮ್ಲಇ ಫಿಲ್ಮ್ ಅಸಿಗೆ ಅನಿಶುಭ ಶೇಮ ಕುದೋಲ್ ತಮ್ಜರಿ ರಣಬೀರ್ ಠೌನಾಗಿ ಖೊಂಜಲ್ದ ಬೋಜೇಂದ್ರೋ ಹೈಸ್ನಾಮ್ನ ಸೈರೆಂಗ್ಬ ಅಮದಿ ಸೋರಿ ಸಿಂಜಮ್ನ ಸೈರಾಂಗ್ಬೈ ಶೇಯಸಿ ಮುಗ್ ಕುದೋಲ್ ತಮ್ಜರಿ ಮಯಾಮ್ ಪುನ್ನ ತಾವಿರಸಿ.

0: Western Music ที่ทำตาบีดีอากาศฟันอินฟัลฮาวซิกนุ่งทิลกิปุงอหุมตาเรมันิปุรีเดปาวตาบีดีซี
1: อากาศฟันอินฟัลงังบงมันทวยนับเอาปาจารีUkhrul Jila ki Nung Sang Khong da Mathok Pangthok Lingai da Lai Khidraba Nipu Subha Assam Rifles ki Warrant Officer Balwan Singh Amasung Habildar Chandra Mohan Singh ki Mapham da Mukhya Mantri Yunam Khemsan Amasung Griha Mantri Gobindas Konthau Zamna Lai Katune Kai Khumna Bout Khray Imphal Airport ta Pangthok ki Bathoram Adu da MLA Singh Lanmi Amasung Central Armed Police Force State Police Amadi Civil ki Mokok Thongbo Official Singh Charuk Yaakhi Social Media da Thaglakpa Warol Amada Mukhya Mantri Yunam Khemsan Nahai ಲೈಕಿದ್ರಬ ಪರ್ಸನಲ್ ಸಿಂಗ್ ಅದುಗಿ ಮಥೌನ ಕಥೋಕ್ಪ ಅದುನ ಐಕೊಯ್ದ ಲೈಬ ಆಸಿಗಿ ಅಪುನ್ಬಗಿ ಸಕ್ತಂ ಗಾಕ್ಸೆಲ್ ಅಮಸುಂಗ್ ಶಾಂತಿ ಪುರಕ್ನಬಗಿ ವಾಖಲೋನ್ ಹೇನ ಸೆಸಿನ್ಹಲಗನಿ ಮಕೊಯ್ನ ಕಥೋಕ್ಲಂಬ ಸಿಂಗ್ ಕೈದೌನುಂಗ್ದ ಕಾವ್ಬಂಗಮ್ದರೋಯ್ ಹೈನ ಮುಖ್ಯಮಂತ್ರಿನ ಮಖಾ ತಾಕಿ ಸೋಷಿಯಲ್ ಮೀಡಿಯಾದ ಥಗಲಕ್ಪ ವಾರೋಲಮದ ಶ್ರೀ ಗೋವಿಂದಾಸ್ನ ಹೈ ಲೈಕಿದ್ರಬ ಥೌನ ಫರಬ ಲನ್ಮಿ ಅನಿ ಅಸಿನ ಮಮಾ ಲೈಬಾಕಿದಮಕ್ ಪಾಂಗ್ಥೋಕ್ಲಂಬ ಥೌದಾಂಗ್ಬು ತುಂಗ್ದ ಲಾಕದೌರಿಬ ಮಿರೋಲ್ ಸಿಂಗ್ನ ನಿಂಗ್ಸಿಂಗ್ದೋನ ಲೈಹೌರಗನಿ

ಮಥಂಗ ಲಖಜರಿ ದಕೋಯ್ ಬೇಂದಗಿ ನೌಶುಂ ಪಿಗ್ಲಬ ಮಂಗಾಲ್ ಪೂದುನ ಅಮಂಬ ಮಹಾಕ್ ಪುಶಿನದುನ ತಮ್ನಿಂಬ ಮಪಾವ್ ಅಮಗ ಲೋಯ್ನನ ಕೋಯ್ನ ಲೈನ ಪಾಯಿರಿ ಕನಾದಬು ಕರಿ ಹೈನಿಂಗ್ಲಿಬ ಕರಿಬು ತಮ್ನಿಂಗ್ಲಿಬ ನಂಗ್ದಿ ಪಾಯ್ಬ ಗಮ್ಮನಿನ ಲೈಚಿಲ್ಗಿ ಲೈಬಾಕ್ಟಸು ಯೌಬ ಗಮ್ಮಿ ಥವಾನ್ ಮಿಚಾಕಸು ಮರುಪ್ ಓಯ್ ಮಖೋಯ್ಗಿ ವಾರಿಸು ತಂಬಿಯು ಖಂಗ್ನಿಂಗ್ಬನ ಲಾಂಗ್ತಕ್ ನೈ ಐಗಿ ನಾಕ್ತ ಪಾಯ್ಸಿಲ್ಲಉ ಲಿಬಿಯು ನಂಗ್ನ ಥೆಂಗ್ನರಕ್ಪ ಖುದಿಂಗ್ಮ ಲೈಹೌಬರ ನೋಂಗ್ಥಕ್ತ ಮಾಲೇಮ್ ಇಮಾಗ ಮಾನಬ ಶಕ್ತಮ್ ಅಮ್ಮ.

0: Binang buo. Masay di tong isu pa ipek to ba? Pwede ma. Ay di nga taka na lang kami nung unang mga tobyo habibi na tro. Nang alak na dadan eh. Bia ma sarang agi ni eh. Mangimis habido. Oy na na. Bia ma minitarap hati. Tua tua tua tua kusala magan eh. Balaching tarap ulo sa kibiwa ni si. Lao ko. Puan tam kiko. Mi lue ngay na bin lao. Lao lao lao lao.
1: Ma.
0: How
2: now? Garishing so yam loyla hore ma process le hakal ma bne. Ma hoy bu thing dr bne ma chat na ba to bi.
0: Thing bne bu the bne ne tai se.
2: Hoy hoy hoy ma.
0: Wa. Luang ba se.
2: Ha.
0: Ishan bi ara jori ni he.
2: Ima.
0: Yung sa gi sang ma yam ma. Ima gi sang ma yam ma. A song gi mung du chu mi gi business to mi a phaw bni do. Luang bu se ishan bi ara jori ni bu wa.
2: Ma, ai di ma du pam je de ko.
0: Kai nu.
2: Ta te kai do bai nu hai bni da. Hau se gi ma tam si da bu. Luang ba si da bu ko mai ha ro to khon ra si bai ma. Ai di ne luang ba se chaw thu ko pam de hai si ni ko ima.
0: Nanti hari ni pun wah, long bahaya pasti pasti tak mungkin terpapar terdor ni. Sebab kau sibuk, mana matam kita ni kan dapat tahu dari minang wah ini hebat dia.
2: Ima, mina ini bahaya senuk ke dalam ima. Aku ni bahasa matam terdor bani.
0: Hoi ni,
2: aku ni ngam meh dengan pentung matung ni ima. Nupi mem suatu mengai, pasal meam dah dengan fizan gaju kan gani. Lupa lak lak nak kucing gue dengan riat karpet kat atau thongan lagi ah buk thag dulu ni ima. Arah ini imung singgi di parini ima. Lepas itu imung maya ama madi. Masa ni ngol lama luhung ngadu orang nak kan benda, lawing kon yuan bagi fibam dalam ngarubuni ni ima, ima, aidi ni madu kita nabi tu pam dia sih ni ima, aidi supam pam dia madu tamu sebab ima, mesin atre ni ima, matam cepat dah ima na, nasa aku re tambira gelap apa parasing dua ini.
0: Sumida, sumida, ima sune, hosi kita matam sih ke hongal dibawa luhung bagi sana bisa, ima supam de,
2: ima,
0: yang mana, mete ye kau gigi luhung bahaya ba. Pasak kerana nanti orang besar lebih bersih punya, mungkin punya maksa, orang orang tua kadang ni.
2: Hoi ma yam cumi ma.
0: Kesi pun luang betul aku dah ni, yang ini hei, bumbla tak bagi sana biar macam, kena tahu dah ini macam.
2: Hoi ma, mana tu kita sana biar ni ma, ini kau ni paham sendiri sih ma.
0: Macam ibu ngah, aku ni pasak nanti yang selalu tak mahu dapat ni, macam kau ni matung dah ni, mut kau ni ibu ngah.
2: Hoi ma yam cumi ma, aduh ma, ngasih di naja, ima lagi macam tu, apa macam tu hodok sakit.
0: Kau ini hai kerja lagi.
2: Ima nasi harau harau yau biu kau ima.
0: Sana hai bu imana kargi yaro ide no.
2: Koi ta sogo te magado. Imana yumsi dong ta kokshin biu nei ma.
0: Tom ba.
2: Ai lu hong bagi wari sana bsida. Ai ta sogo te magi gi wa su ta nenge. Ai ma koi gi wa ta dra bodi. Lu hong bsi ngam moi ma.
0: Tom ba.
2: Kana na khang ba. Ma thang gi ma pok ta di chile na oi na pok mi na khida bsu. Handa gi ma pok sida. Chile na o ha na gum na nong si sana na. Nungai ayah pun nak punya hingmin apa tu pamzi ye ima. Ima na mukhoi bang tengah piu. Kui tak sokai tema kedo ima na yung sida tak kaushin biu ne ima.
0: Tomba. Ima na mukhoi bukar kini sido itu jibano.
2: Ima.
0: Yangu. Naya amba hal do. Pun si sida ahan ba pangzi kebe isanu pani.
2: Ima.
0: Mama ina kari kini sido itu jibano yangu ne.
2: Ima.
0: Ima na mukhoi dene. Nuksino nuksina ne. Nuksida bas ha kibari nehe. Makoi ini malam tuan lepas sebengam beri yang hai dorane imana ne makoi dorane nuksi nuksi dan nuksi dapat sakit beri ne, yang imana makoi bu nuksi dalam kebu, tata aku ni gigi lupa lak umum pil besi bu, besi bu, boleh dah ini pilang kiki dorane.
2: Ima,
3: ima, apa yang bina mau buang tengah piu kau ima, ngasih ima ke wahai sing taru raga, nama ni ima bukai adalah anak kalu raba ima.
0: Tanubi.
3: Namau ni imah dah ayah kibawah aku nama. Apang bi namau ni kalah gamuk tadi ngapi uku imah.
0: Tanubi.
2: Tema.
0: Iya iya. Hagol hagol hagol hagol. Tema. Hagol.
2: Kaso.
0: Si. Imah wah ayah.
3: Imah.
0: Imah nan nangun dana. Matam mama tu ngangun tu bukan kibah. Tiada tiada saya kibah singdo. Imah nan nak kui punya. Hai sinu sing sinu hai dana warak perih nebi ma. Imah nan nak kui punya. Kaya lagi mati nuksi habis se, nengi si dekang lebih nato. Ima lagi bi ma, yang, ima nha yang solat abah matam da, ima nha ngaki ba sakit ba sing doa nui, kui kahle kata agan kota nubi.
4: Aini di hai bni, aku masih pati papa ni kau na, si nha thaja buka usungai lagi terus si nha.
0: Iya ni pa, iya si matam si ayo kere, sana batu si ima lagi nha, lekun pika sing tiung si,
3: sing
0: tiung si.
3: Nasi macam tu sing pika si ma.
2: Oh, yeah, Nima.
4: Silangam.
3: Tamay na.
4: Nga sisinang ilungong mo numini ko. Ay, ipam na saglam mo, wasak po na magtungoy na ramlaga. Nang nga sidil lamlakam na maga, punsi kong loin ko.
3: Tamay na. Nang mapamista kayo, wala iba no? Ha? Nang mapamista kayo, wala iba no? Ay, na nangunta kaya nang kaya na tra. Nang inasaga daw, ipam na muna ulak ka nung haida na. Salo. Nang mapamista tayo, doktor na yam tunod sa ko, salo.
4: Salo. Ay, chuka salo. Ay, sana nang pamasa tayo lang pa sa nati. Kaya na ba namunod siya nagiba sa nati. Ay, nang pwede ba chuka salo. Alo, sa sila ko pilangam. Sa sila ko pilangam.
3: Namira, nang naibot ang mo siya nung sila ba di. Nga siya habi nung mira siya naging inasaga doon, ikipan na muna ulak ka no. Salo, nang mapamasa tayo, doktor na yam tunod sa ko, salo.
4: Ay, salo ye, pilangam. Ay, nang pwede ba, salo ye. Nang amunta din ng singuke doge. Nang nabata mamada, ay mo na sakit mo, wasak singa doon. Nang amunta din ng singuke doge bilang amunta.
3: Wasak! Wasak! Wasak!
4: Nang amunta din ng singuke doge. Nang amunta din ng singuke doge bilang amunta.
3: Kaya, ay iwak ka na.
1: Hoshi po ba kapiro?
3: Kapitera.
1: Mina di, nasay am kapki harida.
3: Madudi chat na bini. Ningo lo bising gaw na sane.
1: Adu bu de isu khangi da. Yumnak sagai honglam dai. Mapam lam dam thadom dai si. Ningo lo bi khoding maki mitlu dagi pirang sin thana bani. Aishu ngasi gi ahan bu na ba hing si da. Wari si mato karam na hokdo kata ge khangda du na. Sum hang ki bani da. Adu som gi pau khum si da. Ai bu waro ba manba luhong basida harau da ba manba mata u ma yau bra na khanje
3: madudi adong gi hinji ma wa khani
1: oh ai ne hinji na khanji lur male ado mai thong do umte yeng jage da na mai thong do bu khanji le bu phi du amuk ta hai do pio na tra ga na ai gi khu chi no we na hai dok jo hai bra Si.
3: Please. Ay mo na sopira ka no.
1: Kare.
3: Ay hinakta na nasangat ka no.
1: Luhong masi. Isa na yan ang kita bra.
3: Kaya kung isa na yan ang drabadi. Ngasi pang tukli ba talo masi. Kaya siya pang tukla mo.
1: Duga ngasi. Siyom na ingon na chanbiri ba pao kong sinagari. Aigi iral si bukarino.
3: Songi na lalay ti. Lali ba di? Ay ni.
1: Ay wakal tabo ng amtari.
3: Ay si eh. Kanago mamisa ka ba?
1: Ka. Oh. Kanago mamisa ka maga. Hana marilay na rambagi wafam ga waibira bra.
3: Nati nati. Ay na hijab di ay si Aigi punsi ya se. Yumban punsi da kong da zararoy. Yumban zararoy hai na lai jana mini hai sabade.
1: Oh. Yumban punsi da kong da zararoy hai dano lai rambuko. Adu ka kari gino. Wafang du aingon da haan hai biram dri bagi maram di. Aide shom da fana kan hai jakhi bani. Luhung dring ima maang da amuk tang una si hai dana. Adu bu shom na yabi khi da bani. Luhong dringi mamang da amuktang unaram labadi. Luhong po pamsita binahak po. Nam doon hong biga nuhay doon ayisyo. Ay ahal naman sing dahana pao pisaram ka dabani.
3: Ay siya. Iyong masigi maungi. Songgi aning bapama ko di mag. Ay ipandagi pang bibiyagan. Madam di. Ay nakakinupinin. Aduh, wahai jeneng badi. Aigi thamoi de nahagi mapam malai tri. Nahagi thamoi de so aigi mapam matalai ramloi hai ba. Aigi khangi. Ngasi kak unai basi na. Luhong bagi thoro masi na. Nahaka ay haka gi thamoi gi oi batasa na banung si na bahai ba dumati oi tri. Aigi thamoi de nahagi mapam malai tri pawa. ನಂಗೆ ತಮ್ಮೊಯ್ದಿಸು ಐಹಾಕಿ ಮಪ್ಪಮ್ಮ ಮಲ್ಲೈಚಿ ಪಾವುದೆ ಐ ಐನ ಹಾಕ ಯುಮಾನ್ ಬಗ್ಗೆ ಮಾಡಿ ಅದೋ ಐ ತಮ್ಮ ಪಾಂಸತೆ ಕರಿಗುಂಬ ಕರಿಗುಂಬ ಅದೊಮ್ಮೆ ತಮ್ಮೋ ಯಾವ್ದ್ರವ ಹಕ್ಸಾಂಗ ಸಿ ಪಾಂಬಿರವ ಸೊಮ್ಮೆದಾಗಿ ಹಕ್ಸಾಂಗ ಹಾಕಿ ಮರಿಯಸಿ ಪಾಂಬಿರಬದಿ ಮಿಕೋಬ ಸಿಮ್ಮಕ್ತದ ಪಾಂಬಿವೆಯಾಗನಿಯೇ
1: ಹೈದೊಕ್ಲಿವ ಫಿದು ಇನ್ಸಿನ್ಬಿಹು ಲೂ ತೊಂಗ ಸಾವ ನುಪಿಗೆ ಹಕ್ಸಾಂಗ ಕಲಕ್ಕದವ ನಿಪಾದು ಐದಿ ನತ್ತೆ ಅದು ವೈನ ಹಜನಿಂಬದೆ ಶೋಮ್ ಐಗಿ ನಾಕ್ಸ್ತಲೆ ಬಂತಮ್ದ ಶೋಮ್ಗೆ ಹೌಕ್ರಬ ಪುನ್ಸಿಗೆ ಸೈನಾ ಅಮ ಥಮೋಯ್ಗೆ ಮೈಚಾಕ್ ಅಮ ಖಾಂಗ್ದುನ ಲೈಗದವ ಇರಬದೆ ಅಪಾಮ ಮಿಕುಪ್ತ ಐಗಿ ಯುಂಸೆ ಮಫಮ್ಮ ಸೆ ಥಾದೋಕ್ತುನ ಚತ್ಕಿಬ ಮತಮ್ದ ಐಗಿ ಮೈಕೈದೆಗೆ ಅಯ್ಯತ್ಪಮ್ತ ಪಿಜರೋಯ್ ಐ ಶೋಮ್ಗೆ ಹೌಕ್ರಬ ಪುನ್ಸಿಗೆ ಮರಮ್ದಸು ಕರಿಸು ಹಂಜರೋಯ್ ಮರಮ್ದಿ ಹೌಕಿಬ ಕುದಿಂಗ್ಮಕ್ ಹೌಕ್ರಬಗೆ ಮತುಂಗ್ದ ಹೌಜಿಕ್ತಿ ನಂಗ್ ಐ ಪುನ್ಸಿ ಖುಂಗ್ಲೋಯ್ ಒಯ್ಮಿನಬನೆ ನಸಿದಗಿ ಐಗಿ ಪುನ್ಸಿದ ನಂಗಿ ಮಫಮ್ ಅಮ್ಮ ಲೈರಬನೆ ಅದುಗ ನಂಗಿ ಪುನ್ಸಿದಸು ಐಗಿ ಮಫಮ್ ಅಮ್ಮ ಲೈರಬನೆ ಮಸಿ ಮಖಕ್ತಂಗ್ ನಿಂಗ್ಸಿಂಗ್ನಸೆ ಅದುಗ ಅಮನ ಮತಂ ಖರದಿ ಇಮಾ ಖೋಯ್ ಮಯಾಮ್ಗೆ ಮಮಾಂಗ್ದ ಹರಾವ್ ಹರಾವ್ ಲೈಬ ಮತೌಗ್ದು ಉತ್ಪೆಯು ಐ ಶೋಮ್ನ ಹಾಯ್ಬ ಕುದಿಂಗ್ಮಕ್ ನಾಕ್ಪ ಗಮ್ಗನೆ ಅದುಗ ಐಗಿ ಇಮಾಗಿ ಮಫಮ್ದ ಮಹಾಕ್ನ ಪಾಮ್ಜಬಿ ಮಹಾಕ್ನ ಖೊಯ್ದಾಜಬಿ ಮಮೌ ಅಮ ಹಾಯರ್ಗ ಲುಹೊಂಬಸೆ ಇಮಾಗಿ ಪುನ್ಸಿದ ಅಸೋಯ್ಬ ಖೊಂಗ್ಥಾಂಗ್ ಅಮನಿ ಹಾಯ್ನ ಖಲನ್ಕಿಬದಿ ಐ ಪಾಮ್ದೆ ಇಮಾಗಿ ಪುಕ್ನಿಂಗ್ ಮುಂಗ್ಸಿಗದಬ ವಾ ಮತ ಹಾಯ್ಬಿಗನು ಅದೋಮ್ಗೆ ಪೇಂತಬ ಕುದಿಂಗ್ಮಕ್ ಎಂಗೊಂದ ಹಾಯ್ಬಿಯೋ ಐಗಿ ಪುನ್ಸಿದ ನುಪಿ ಅತೋಪ ಅಮ ತೀಕಿಬಸು ಯಾಯ್ ಸೋಮ ಕಾಯ್ನಕ್ಕಿಬಸು ಯಾಯ್ ಅದುವ ಇಮಾದಿ ಅಮ ಖಕ್ತನೆ ಐ ಇಮಾಗ ಕಾಯ್ನಬದಿ ಗಮ್ಮೋಯ್
3: ಐಸೆ ಯುಂ ಮಸಿಗೆ ಮೌನೆ ಮೌ ಅಮಗೆ ತೌಪಮ್ ಥೋಪ ಐ ಚಪ್ಸಾನ ತೌಸಗನಿ ಅದುವು ಕರಿಗುಂಬ ಸೋಮ್ನ ಹಾಯ್ಬ ಇನ್ಬಿದೆ ಹಾಯ್ದಿನ ಐಬು ಡೈವರ್ಸ್ ತೌನಿಂಗ್ಲಬಸು ಐ ಐ ಮಧುದ ಕಶು ಯಚ್ಚರೋಯ್
1: ಕಶಿ ಸಾನರಿಬು ವಾರಿಸೆ ಫಕ್ಲಾಂಗ್ ಮರಿನ ಕೊಯ್ಸಿನ್ಬ ಕಾಸಿಗೆ ಮಪಾನ್ದಿ ಥೋಖಲ್ಲುಯ್ಸಿಕೊ ಐ ಸೋಮ್ಗೆ ವರೆಬ್ ಖುದಿಂಗ್ಮ ಇಕಾಯ್ ಖುಮ್ನಗನೆ ಅದು ಕಾಸಿಗೆ ಮನುಂಗ್ದ ಪುನ್ನ ಪೊಥಾಮಿನ ಬದಿ ಯಾನಿಕೊ
3: ಅಪ್ಪ ಮುಪ್ಪಮ್ಮ ಮದ ಹೆಕ್ತ ಲೈಬಿಯೋ ಮದು ಕರಿಸು ಕಾಯ್ಸದೆ
1: ಥ್ಯಾಂಕ್ ಯು ಐನ ಹಾಯ್ಸಬ ಯಾವ ಇವಾಗಿದಮ ಅದೊಂಬ ತಾಗಚ್ಚರಿ ಐ ಇಮಾ ಕೊಯ್ ಅಂತ ಉನ್ನ ರುಖಿಗೆ ಸೋಮ್ ಪೊಥಾಬಿರಮ ಐಗೆ ಪೊಥಾನಬದಿ ಐ ಸಂಗಾಗ ಶಂಸರಗೆ
5: ಕೈನು ಕಂಗ್ತಿ ಬಾಲೆ ಗಾಂಗರೆ ಗಂಗ್ನಿ ಹೈ ಕೊನೆ
6: ಓಂಗಸಿ ಸೆ ಪಾವು ನುಗಾಯ ಬಂತ ತಮ್ಗೆ ತೌಬನಿ ವಾಸಿ ತಮ್ಗೆ ತೌ ಬಾನ
5: ತನು ವಿ ಗಾಯ ಕೊ ನಂಗ ನಾ ಸೋಮ್ದ
6: ಕದರ
5: ಕೈ ನಾ ಖಂಗನ ಯೋ ಮರ್ ತ ಪಾವರ ಬ
6: ಅಸ್ ತೀಲೆ ಬನಿ ಸೈತ ಓಯ ಬ ಐನ ಪಾವು ನುಗಾಯ ಬಂತ ತಮ್ಗೆ ತರ ಬಾ ಸಾರೆ ವಾಸಿ ಕೈ ನಿ ಖೈದೋ ಬ ಸೌಲ ಕದೋ ದೇಯಾ ಓನಾ ತಿ ಮೈ ತಾ ಸೋ ವಾ ಐ ವಾಮ್ ತ ಹೈಜೆಗೆ ಹೈ ಬಾ
5: ಕರಿ ವಾ ನೋ ಮಿಯ ದು ಹೈ ರೋದ ನಾ
6: ಓ ನಂಗ ಸಿ ಮಪಾ ಓಯ ದೋರೆ ಹೈ ಬಾ ಸಿ ಹೈ ಗೆ ತರ ಕೈ ನಿ ಖಂಗಿ
5: ಬಾ ಐನ ಹೈ ದೋ ನೋ ಗಂದ
6: ಕದರ ಗೆ
5: ವಾ ಸೌ ನು ಕ್ವಾ ಸೌ ನೋ ನಾ ಐ ದು ಬ್ಯಾ ಆವೆ ದು
6: ಖಂಗ ದೆ ದಿನ ರ ಖಂಗ ದಿ ಮೈ ತಾ ಸೋ ವಾ ಇವಚೋಬಾ ಕೈನ ನಂಗ ಇಮೌ ಗೆ ತೌರಿದಿಬವಾ ಹಾ ನಂಗ ತೌಯ್ದು ಕೈನ ಹೈಬಾ ನೈನ ವಾ ಗಂಗ ನೋ ವಾರಿದೋ ಎಮಾ ಲೋಯ ತಾ ಹೌರೆ ಅಸಿದಗಿದಿ ಇಮಾ ನಿಂಗ ಬತುಂಬ ಹೌರೆ ಕೈ ಇವಚೋಬಾ ಅಸಿದಗಿದಿನೆ ಇಮೌ ಸೇ ತಬ ಅವಾ ಬಂಬ ಸೋ ಅನ್ ಬಯಾದೆ ಸಾಬ ತಪ್ಪದನೆ ಯೇಂಗ ಯೇಂಗ ಪಿಸಗದ ಬನಿ ಕೋ ಹೋಯ
7: ಹುಸಿಗೆ ತಾಬ್ರೋ ಇಮಾ ಹೇಳೆ
8: ಇಮಾ ಕೈ ಹಾಗೆ
7: ಮಸಿದಗಿನೆ ನಸಿ ಅಸಿ ಥಬ ಅವಾ ಸೋನ್ ಬಿಜಾ ದೇಕೋ
8: ಹೋ ಇಮಾ
7: ಮಸಿದಗಿನೆ ನಸಿನ ನೌ Like I see my mags the name. No, she's an alimina gadabanico.
3: Ima, Ima, I couldn't this canary, Ima.
5: Ma, canabawa, the occasion of Domari.
3: Yeah,
5: I don't know why I get out.
3: Cadogi,
5: Imaga, Nanga canaba dinner. Imaga, no one is a size. I'm not telling any calm them, Nico. I don't know, bigger dinner. Size can I gant out go, Nang she gant out them.
3: See,
7: I'm not so. See, I said, Toya, see, I sit in there. Imawam hagge. Man, how do I send the coin into go? The coin at Tongani, have you had in that go?
3: Ima.
7: Tea, hoki beside the near, Oang Tang Bessitane, Nana Mamania, Angahu, Nabadaliki do.
5: Iman, I see. Maningi, she's a monarch, you are
7: going. Domina, you are do, or to do nearby. Maga, Tommy, when the Ginupam, no sinazaba. A dookiki could out on an air. Masi, palm, the Hadronia, to open palm, but as a keeper. A doom crazy. Bakang is have you earning a dane, was certain to keep a lay. Kajimatuna de Batagadi, hang along the Bamatamda, along the Bangam the Sibu again, was certain to keep a lay.
3: Kayaba
7: Kayubane, Nakunane, was certain to keep a lay, but soon be ma, Nupadu Kimanaka Salagane, was Sakilang the Kikok Piu and a Hajaka the Banuku be ma.
3: Ma, I di was certain to give him the lady, ma.
5: Ma, a quiddy was some number nothing, I knew Pulam.
3: I'm going to go to the house.
7: I'm going to go to the house.
3: I'm going to go to the house.
8: Wait. I said, I'm going to be a young man. When I come to the home of my tomb, the home of the I need a home like one. Ha, Socrates. Wait. Do you live in a high door, Doctor Sultan of Tarina? Oh, I'm just putting a caramel party. Wait. Oh, I eat a knife for the day, Paul Hajerke. Is I'm being my young day, you say. Wait. Oh, Tamjerke.
9: Baba.
8: Aye.
9: Yari.
10: Tabiri sumang lila. Wasakama lila sigi ahum subasaruk lila sanapikibakangbuna iramdamani po artist association gi lila kangbuni.

ಮದಂಗ ಮುಖದೋಲ್ ತಮ್ಜರಿ ಹೂಚಾಗಿ ಫುಮಸಿದಗಿ ಪುಷ್ಪರಾಣಿಯಮದಿ ಸುರ್ಮಾಗೆ ಅಪುನ್ಬ ಕೊಂಜಲ್ದ ಹೆರೋಜಿತ್ ನೌರುಯಿಂಬಂನ ಸೈರಿಂಬಮದಿ ಸೋರಿ ಸಂಜಮ್ನ ಸೈರಾಂಗ್ವೆ ಸೈನಿ ಖನ್ಬಿರಕ್ಲಿಬ ಮರುಪ್ಸಿಂಗ್ದಿ ಖಾ ಪೋತ್ಸನ್ಬಂದಗಿ ನೇಹಾ ರಬೀನಾ ಜೆನೆಸಮದಿ ತಿಲೋತಮ ಕುದೋಲ್ ತಮ್ಜರಿ ತಾಮಿನಸಿ.